ಸುದ್ದಿಗೆ ಜಿಡಿಮ್ಯಾದ ಎಲ್ಲ ಹುಕ್ಕುಮ ಇಲ್ಲ ಕೋರೆಯವರೇ ಬಂದಿವೆ ಹಾಕಿಲ್ಲ ನಾನು ಸರಿ ಗೊತ್ತಂಜಿ ಹಾಕಿಲ್ಲ ಬಂದು ಬಂದವರು ಹಾಲು ಉಪ್ಲಾನ ಮೇಮ ಅಂದಾಮ ಬಂದ್ರೆ ಕೊಟ್ಟನಾನ್ ವಾಯ್ ಮುಜ್ಜಿಂದ ವಾಳ ಬಂದು ತುಂಬ ಅಂದಾಗ ಜಲ್ ಜಲ್ ಸರಿ ಮರೋದಿ ಕೆಟ್ಟಿನ ದರಿ ಗಡ್ಡ ಊರು ಹಣ ವಾದ್ಯ ಅಂದಾಗ ಮರೋದಿ ಮರೋದಿ ಅಂದ್ರೆ ಅಂದಾಗ ಬರೋದು ಸುಗ್ಗಿ ಮರೋದು ಸೈ ಜಮ ಸರಿ ಮೌಕೆ ಅಸಸರು ಸಾಧಿಸನ್ ಬಿಂಬಿ ಮೋಪು ಕಂಬಿ ಹೋಗಿ ಇಲ್ಲೇ ಹಾಕೊಂಡು ಸಾಮಾನ್ಯ ಕಾಮಾಯ್ತಾನೆ ಒಳ್ಳೆ ಆ ಇದ್ರ ಜೀವಿ ಅಂದ ಅಂದ್ರೆ ದಿನ ಜಾವು ಮಂದಿ ನಾನು ಸುಜಾವೆ ನಾನು ಹೇಳಿದ್ದು ಹೋಗಿ ಯಾವ್ದ್ರಿಂದ ಯಾವ್ದು ಮೊಬೈಲ್ ಸಿ ಮೋರೆ ಹೆಂಚಿ ಬಿದ್ದೀನಿ.

ಅಚ್ಚನ ಮಮ್ಮಲಾಜ ಮಾಲಿಕ್ ತಾವ್ ಬಸಲ ಎಲ್ಲ ಹಮ್ನ ಕೋ ಬಿ ಗರ್ಬಿ ಮೆಚ್ಚೆಲ್ಲ ಬ್ಲೆಸ್ ಜಂಗಿ ಸೆಗ್

ಅಮ್ಮತಂಬ ಸೇನ್ ಬರ್ಮ ಅಲ್ಲಿ ಬರ್ಮ ಎಲ್ಲಿ ಬರ್ಮ ಮಗ್ಗರ್ ಸೇನ್ ಬರ್ಮ ಯಾಜರ ಪ್ರಾಬಿಜೋ ಯಾಜರ ತುಂಬತ ಸೇನ್ ಮಿಚುಲಂಬು ಬೀಸ್ವಿ ಅಭಿ ಅಮ್ಮದು ಮರಿಯನ್ ಅದ್ನ